0: ಗುಡಿಕಿನ ಕಲೆಯ
1: ಸ್ವಿತಿ,
0: ಗುಡವಾಲಿ ಚಾಕಿನ ಪೀತಿ
1: ಸ್ವಿತಿ,
0: ಹೂವ ಜಿದ ನಾಳಕ್ಕಿನ ಕಿಚ್ಚೆಯ ಕಿಚ್ಚಿಕೆ ಮರಿಗಿನ ಸಿಟ್ಟಿ.